0: ಡಾಚೆವಕ್ಕು ಕುಡ್ಲು ಮುಟ್ಕೆ ನಲವಿಗು ತಬ್ಬ ತಬ್ಬನಿ ಸಿ ಬಿ ಸಿ ಕ್ಯೂ ತಕ್ತು ನಾರೌ ಥಬ್ಗುನೆ ಕರುನ್ನಿ ಸೋ ಕೋಟಿಗೆ ದಿಲ್ಲುತ ಕಾಕ್ತಿಗೆ ಎಂಗ ಥಾಮ ಕಾಕ ಉಡ್ಡುಮಿ ಪಿಂಗಯೋನ್ನಿ ಸೀಟ್ ಪಿರಿ ತ್ರೀ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ತೇಮ ನಿಪಿಡಿಯೋಕ್ತೋಸ್ ಮೇಯು ನಾರ ನೇರ ಮೇಯವು ಇರಿಸೇಯಿ ಕಿಶಮ್ ನ್ಯೂಯು ಇಸುಮಾರುಗು ಯೋಕ್ ತಕ್ತಿದ್ದುಗು ನುನ್ನರಿನ್ನಿ ನುನ್ನವು ಇರುವನಿ ತಮನ್ನ ಮಿಶಾನು ತುಷಬ್ಬಿಗಿ ಯಾಕನ್ನ ಆಗ್ತಿರು ಮಾನತ್ಯ ಕುಡು ಅಥಾನು ಓನಿಲ್ಲು ಥೋಬಿಯು ಥೋಪಿ ಬದ್ದೇಯು ಕೌಶಗನಿ ಆಗ್ತುನಿಗಿ ಉಡ್ಲಾಂಗು ಇಟ್ಟುಂಗ ಸುತ್ತಿ ಕಾಫಿ ಲುಸಿ ಟೀ ತುಲುಸಿ ಉಡ್ಲಾಮಿ ತಲುಸಿ ತುಂಗ ಸುತ್ತಿ ತನ್ನ ಪಿಮ್ಮರಿಯೋನಿಂಗ ಇಲಿನ್ನೇ ಆಗ್ತಿ ಇಲಿಸೇಯ ಕಮ್ಮಿ ತಮನ್ನ ತುಕಿಸಿ ಬದ್ಲಿ ಹಾಕಣ್ಣ ಆಗ್ತಿಗು ಸುಮ್ಮತ ಕೊಟ್ಟು ಇಲಿಸೇಗಿ ಅಮ್ಮಿಗಾಗ್ತು ತಮ್ಮಾತ ತಮಾನಿ ನುನಗು ಇರುವನಿ ನುನಕು ತಿನ್ನಿ ಅಶೋ ಕಟ್ಟಮ್ಮತ ಎತ್ತನೇ ಆಗ್ತಿದ್ದಾಗ ಸುತ್ತಿ ಅಮ್ಮರು ಇದಂಗಿ ತಮಾನಿ ನುನವು ಇದುವನಿ ಎಕ್ಕನೇ ನಗು ಮುಖತ್ತಂಗಿ ಮಿಮ್ಮತ ಅಜ್ಜಿಗೆ ಇತ್ತುನಿ ಪಿಜ್ಜುಟು ಕಾಕ್ತುತಿ ತಮಕ್ಕೋ ಅಜ್ಜಿಗೆ ನಿ ಕೌಶಲ ಯೋನಿ ಅಕ್ಕು ತನ್ನ ಎಕ್ಕನೇ ಯಾಕಿವು ಇಲ್ಲ ಕಕ್ಕಸಿ ತಕ್ತು ಪುರಾಗ ಯಾವಸಿದಮ್ಮ ಕಾಟೇಶಿ ಅಟಗುಚ್ಚಾಮಿ ಇದನ್ನೇ ಅಪ್ಪಿಮ್ಮಿ ತಪ್ಪಾನಿ ಕೊಟ್ಟಿತ್ತುಮಿ ಇಶಿ ಓಟಗಯೋಬು ತಾಕುನು ಇದನ್ನೇ ಆಗ್ತದೆ ಕೈಕುನ್ನು ಕಚಿಮಯಿಂಗಿನ್ನಿ ಇಪ್ಪಿಮ್ಮಿ ತುಷಾರಿಗಿರವು
1: ಕಣುತಿಗೆನ ಇಲಿನ್ನಾರ್ನಿ ಪಿಮ್ಮರಿಯುವ ಬಿಲೋಕ್ತುಮೆ ಕಾಯ್ ಇಲಿಸೆಯ ಕಟ್ಟಾರ್ಲುತಿಲ್ಲು ಕಟಿಮಯೂಸಿನ್ನಾರ್ಲುತಿಲ್ಲು ಪಿಮ್ಮರಿಯುನಿಂಗಿನ್ನಿ ತುಕಿಸಿ ಸಿಮಯೋನ್ಯು ಯುಕ್ಸಾವುಟಿ ತಮಾಂಗ್ಮಿಂಗ್ನಿ ಕಣು ಉಖಾತಿಯುನ್ನಾರ್ ಪಿಟಿಗು
2: ಇಲಿನ್ನಾರ್ನಿ ಪಿಮ್ಮರಿಯುಜಮ್ಮರಿಯು ತುಕಿಸಿಯುನ್ನಾರ್ನ ತುಕಿಸಿ ತಿತ್ತಿನ ಅಮ್ಮ ತುಕಿಸಿನ ಸುಗುನ್ನಾರ್ನ

0: ಅಲ್ಲೊನೇ ಇಲ್ಲಿ ಕಚಿಂಗಗುನ್ನ ಲಾಂಗತ ಮಾಮೆ ಸಾಗಲು ಆತಿಲ್ಲುಗೆ ಅವಳ ಕತ್ತಗೆ ಆಕಾಸಿ ಮಮ್ಮತ ಇನ್ನು ತುಟ್ಟಿ ಅಂಗುಲ್ಲುಟಿ ಇಲ್ಲಂಗಿನ್ನಿ ಕಚುಂಗಂಗಿನ್ನಿಲ್ಲೊನ್ನೆ ಮಲೆ ಕುಜಿನ್ನೆ ಕೊಟ್ಟಿ ತಪ್ಪ ಪಿತಕಗುನ್ನ ಲಾಲಂಗ ಉಪಿಗಿಲ್ಲ ಪಪ್ಪು
1: ಹಂಗ ನಿರಿಯುಗಿಸ ಗುಡ್ನ ಕಾಮತು ಇಲ್ಲಾಗ್ನಿಂಗ
0: ಉಕಾವ ಯಾವ ಸಿಮಲುತ್ತಿಗು ಪಿಜಕೆ ಲಾಲಗಲು ಅತ್ತಗು ಇಲ್ಲೋ ಸುಲೆ ಸಣ್ಣ ಯಾವ ಬಲ್ಲೆ ಅಮ್ಮ ಪಿಜಕೆ ಪಲ್ಲೆ ಅಲತ್ತಿಗಲು ಕಿಸೇನೆ ಉಕಾವ ಯಾವ ಲಗೆ ಸಿಮಂಗಿತ್ತುಗು ಕಂಗಲ್ಲಗೆ ಮತ್ತೆ ಕುನ್ನಲಾಮಂಗ ಕಿಸೇನೆ ಪಿಜಕೆ ತಾವ ಬಲ್ಲೆ ಅಲತ್ತಿಗಲು
1: ಅಸಿಂಗೆ ನೀವು ಹೌಸಿ ಚಕ್ಕನ್ನೆ ಕೊವಿ ಹೌಸಿ ಮಹೌಸಿ ಕೊವಿಲ್ಲೋನೆ ಅದು ಇನ್ನೂ ಚಾಕುತ್ತೆ
0: ಕಾವಿ ಮಾ ಟಿಟ್ಟಿಗು ಮತ್ತು ನತ್ತುಂಗಲೆ ಇನ್ನೊಂದು ತಾನ ಮತ್ತು ಅಮ್ಮ ಎಕಲ್ಲು ಮ್ಯೂಟ ನುಟು ಅಂಗುಂಗಿತ್ತು ನುನಬು ಮ್ಯೂಟೆ ಕಿಕ್ಕುಟು ಎನ್ನೇ ತಬ್ಬುಂಗ ತುಂಗ ಸುಲಾತು ಇತ್ ಅಮ್ಮ ನುನಲಿನ್ನು ಅವಳ ಕಟ್ಟಲಾಮೆಯುಂಗ ತುಸಿಗೆ ಅತ್ತುಲ್ಲುಂಗ ಮತ್ತು ಎಂಗಲ್ಗೊನೆ ಕಾವಿ ಮತ್ತಿಗೆ ಅಲ್ಲುಮೆ ಕಟ್ಟಲಾಮೆಯುಂಗ ಪಿಪಲ್ ಪಿಲ್ಲಿರಿಯಾಗಿ ಅತ್ತಿನ್ನೆ ಮತ್ತು ಎಂಗಲ್ಗೊನೆ
2: That was Annie Annemiu, the newly appointed executive director of Akkusagaya, speaking with CBC's Teresa Kechuk. Thank you for their conversation. Now let us listen to some music. You're Still the One by Shania Twain.

0: ಏನೇನು ನೋಡ್ತಾರೆ ಗೊತ್ತಾ, ದುಃಖಕ್ಕೆ ಹೊತ್ತು ಆತಿಥ್ಯ ಹೊತ್ತಿದ್ದು ವಿನಶಾತ್ಯ ಹೊತ್ತಲ್ಲ ರೀ, ದುಃಖರು ಎಪ್ಪಾ ಇರೋದು ಗೊತ್ತಾರ ಬರಿಲಾಮೆ ದುಃಖಕ್ಕೆ ಕನಕ ಕೊಟ್ಟಿಗೆ ಕಮ್ಮಿ ಹೊತ್ತ ಆತು ಭಾಷೆ ಹೊಯನ್ನ ಹೊತ್ತಿಗು ಕಮ್ಮಿಗೆ ನೀವು ಸಿಗದಿ ಹೊತ್ತಾರು ಕನಕ ಕೊಟ್ಟಿಗೆ ಸತ್ತಾರು ಸಿಕ್ಕಿ ತನಕ ಕೈಗಾರ ಬಾಯಿಲಿ ಕಮ್ಮಿ ಕೈಗಾರ ಹತ್ತು ಬಾರಿ ತಾಯಿಯವರಿಗೆ ಇಕ್ಕೆ ಕಾವಲು ಡಾಕ್ಟರ್ ಕೊಡ್ರಿ ಅವನನ್ನ ಕೊಬ್ಬಾಯಮ್ಮೆ ಅವಂಗ ರೊಕ್ಕಿಬಾಟ್ಲಮ್ಮೆ ತಮಕ್ಕ ಕೈಗಾರ ಬಾಯಿ ನಿಕ್ಕುರಿ ಆಗಿಲ್ಲು ಮಕ್ಕ ಆಗಿ ಸಿಕ್ಕರು ಅಂಗನ ಕಿಶುಮಾ
1: Aksa. Apakotik sa kakannaron nerlunga kanutuin natter nilikannaroma gove pivikarilluti uvaroni tavavuteroma tuarove.
0: Asitteron mager. Ina tavavuteroma tuarok sik. Tavavuteroma tuarok sikka. Amishwaroma ಅಮ್ಮರೊಂದಿಗೆ ಹೋಗಿ ನಕ್ತು ಕೊಡುವ ಮತ್ತೆ ಇದಾಗ ಋತುಸಾವ ದುಃಖವಿ ಇದಾಗ ಡಾಕ್ಟರ್ ನೆಪ್ಪಿನಿ ಅದನ್ನು ಹೋಗಿದ್ದೇನೆ ತಿಂಗಳ ಹತ್ತಾಯ ಪರವಾಗ ಕಕ್ಷ ಡಾಕ್ಟರ್ ಅವ ಜೀವ ಏನಾಗ್ತಾರೆ ಹತ್ತಿರ ತಮಕ್ಕ ಉಪ್ಪು ಅವಶ್ಯ ಹುಷಾರಿಲ್ಲ ಬಿದ್ದು ನೆಪ್ಪಿನಿ ಮತ್ತೆ ಉನ್ನತ ಅವಕಾಶ ಅವಕಾಶ

ಕುಟುಂಬ ಸೇವಾಕ್ಕಿತ್ತೇನೆ ಉನ್ನವನ್ನ ಮಾಡಿ ದೇವನ ಕಾಸೆ ಹಂಗಿತ್ತು ಕಾಸೆ ಮಾಡಿ ಮಾತಾಡಿ ತಾಯಮ್ಮ ಸಿರಿಯಷ್ಟು ವ್ಯಾಯಾಮ ചുമ പിക്കംപ്പിലക്ഷമ
உபக்கார